0: ಸನಿದ ಪದ
1: ಗರಿ ಸನಿದ ಪದ ಸನಿದ ಪದ
0: ಸನಿದ ಪದ
1: ಸನಿದ ಪದ
0: ಸನಿದ ಪದ
1: ಸನಿದ ಪದ
0: ನಿದ ಪದ
1: ನಿದ ಪದ
0: ದ ಪದ
1: ದ ಪದ
0: ಪದ
1: ಪದ
0: ಮಾನಿದ ಗರಿ ಸನಿದ ಗರಿ ಸನಿದ ಸನಿದ ಪದ ಸನಿಗಮ ಗಮ